ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯ

ಸದಾನಂದ ರೂಪಿಣಿ ಪಾಲಯ ಮಾ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶ